nkafo se obehwe obi no no so afre obi ye yankasa ya ho bambo same ye ehyen no anase ka na ye yusu no ye betumi ayusu ehyen no ache enti no ene ma ba ko mie no wo ho a wo se ohyenkani bia empower bra bo mu eda ene se ebra wo be start ka no meso wo ho bible ehu hia same ya obetwi ehyen no ache na wanya emfaso bebre e wo so ono pei abre bia wo betena ka no se wo start ka no meso se enema e wo se wo hwese sa enema we mu nyina e wo off e bi ni se ansa na wo be start wo ka no meso se hwese wo headlight no e wo off ana radio e wo off ana wo air condition e wo off ana mesre ahyenkafo a abre bia ye pack ka na e gya sa nema no esiso no mama ye nhye no so abre bia ye pake ka ye num sa enema a mebobɔ osue na se ye be start so a ye nhye se radio no ye ngezi so ana air condition no ensi so ana ana se headlight no mpo ensi so a sa enema ye enema a wutai jigesi so na o start ka na ebe ha ka no enti mesre ebetimi a affect o battery no ebetimi a affect electrical system no enti mesre wo se abre biara se o parke ka na bomodia se ansa na obesi fam no obe make sure se wo headlight wa turn no off wo ac no eno so off san so na radio na e wo kam no eno so wa turn no off wo yesa e boa e maka no ahoden e koso gina baabia e gina mesro ano pay a wo pie bomodia se obe start ka no na wo tena mu a bomodia se enye ma obe ye no hye se o side mirrors no e wo ho ana asati ye mesro asa na abe move ka no no bomodia se obe fast o seat belt na ubo seat belt na ne obe tena wo nchen e wo front ho no mesro se ono so obe ka kire no na wa bo ni seat belt no kai se an bambo eya ma o eya ma me eya ma obia safety eya ma onipa bia a wote ehye mu eya ma onipa bia a wo asase so mama ya fa enema nketenkete a yesuen na ye ni so na ye ye ne sa ebe bua ye nyina bedase